0: ನೆಗಚಿ ತಗಬಪ್ಪ ಎರಡಾವದು ಪಾಟು.
1: ಒಂದು ಜವ್ವಾಣಿ ಹೆಣ್ಣುಗೋ ಕೂಸುಗೋ ಗವ ಬಂದುಬಿಟ್ಟ ಆತನ್ಲ, ಅದು ಏನು ಮಾಡ್ರ? ಎಲ್ಲಿ ಇದಿಲಿಯೋ ಒಬ್ಬನೊಬ್ಬ ನೋಡೋದೋ ಅತ್ತಮುತ್ತ ಮುಖ್ಯವಾದ ವಿಷಯವಾಟ್ರ. ಏನಾಗ ನೋಡುದೋ ಏನ ಮಾತಾಡೋದೋ ಎದುವೋ ಅರಿಯಾರ ಅಲ ನೋಡುದು. ಅದನ್ನ ಈ ಪಾಟುದಾಗ ಅರ್ಭುತವಾದ ಎಡುದುಕಾಟೆಲ್ಲ ಬೀತೋ ಅಣ್ಣಾವಕ್ಕೆ ಎಯ್ದಾರೆ. ಪಾಟು ಕೇತ್ ನೋಡಿದಾಗ ಅದೇ ಮನಸ್ಸನ್ನು ಅದೇ ತಡವಿಂದೇ ಓಲೆಯೋ ಪಾಟುದಾಗ ಅರ್ಥ ಅಂಬುದೋ ಆಳವಾಡದೆ ನಿಂಗಾಗಿ ಬಂದೇ ಆಡದ ಪಾಟು ಕೇತ್ ನೋಡ್ವಿ.

ಮುಂದಿನ ಪಾಠದೊಳಗೆ ನನಗೆ ಹೇಗಿದ ಮನಸ್ಸು ಗಡತ ಒಬ್ಬನ ನೋಡಿಂದೇ ಎಂಬುದು ಒಂದು ವಾರ ಯೋಚನೆ ನೋಡ್ರೆ ಗವ ಯೋಗುದಿಲ್ಲ ಅದು ಒಪ್ಪುದಿಲ್ಲ ಅಡ್ತಡ್ತ ಸ್ಟೇಜ್ ಹೋಗ್ತಾನೆ ಗವ ಎಂದು ನೆನಚಟ್ರ ಅದು ಮದು ಮದುವಾಗಿ ಬೆರೀರ ಇಲ್ಲಿ ನೋಡ್ವಿ ಉಳ್ಳಾಡ ಅಟ್ಟಿದೋಗೆ ಏದೋ ಒಂದು ವಿಶೇಷ ಹಬ್ಬವೋ ಮದುವೆಯೋ ಏದೋ ಒಂದು ವಿಶೇಷ ನಂಗ ಈರ ಒಯ್ಪ್ಟ ಅಲ್ಲಿದೋಗೆ ಆ ಹೆಣ್ಣ ನೋಡ್ನ ಆ ಹೆಣ್ಣು ಇಮ್ಮ ಬಂದುದನೇ ಅತ್ತಂಬುದನ ಅರ್ದು ಸಿಗ್ಬಿಟ್ಟು ಅದೇ ಬಂದಿಯ ಆ ಹೆಣ್ಣು ನಡೆದು ಬಪ್ಪುದನ ನಂಗ ಹೀರೋ ಅತ್ತರಚ್ಚಿದನೆ ಮೆಲ್ಲ ಮೆಲ್ಲ ನಡೆದು ಬಪ್ಪುದನ ನೀ ನೋಡಿ ಕಳ್ಳ ಕಣ್ಣು ಹಾಕಿದನ ನಾ ಅರ್ದೆ ನೀನು ನೋಡ್ರೆ ಎಂಬುದು ಗಾಯ್ತಾ ನಾ ಅಣ್ಣ ಪರವ ಮಾಕ ನಡೆದು ಬಂದೆ ಅತ್ತಂಬುದನ ಏಗಾದ ಏಗಿಯ ಈಗ ಗವ ಅರ್ಥ ಕಟ್ಟಾಗ ಹೋಯ್ಬಿಟ್ಟು ವಾ ನಾನಿನ ಬಿಟ್ಟು ಎಂದೂ ಹೋಗಾರೆ ಅತ್ತಂದ ಹೆಣ್ಣು ಯೋಗೂನೆ ಆ ಹೆಣ್ಣುಗ ಈ ಕೂಸುತ ಉಸಿರು ಅತ್ತೆಂಬುದು ನಿಶ್ಚಯ ಆಯ್ಬಿಟ್ಟವಾ ಒಂದು ಕಾದಲ್ಲಿ ಬಪ್ಪುದನ ಅರುಮಿಯ ನಂಗ ಜೀರಾಮಣ್ಣ ಕೈ ಇದ್ದಾರೆ ನೆರೆಯುವ ಪಾಟ ಬಂದು ನಡೆದೆ ಕೇತ್ ನೋಡುವ